ಶುಭತಾ ಕಕ್ತ ನಹರೋ ಲಿಸಿಂಗ್ ಹುಮುತ್ರ ಮರಿಗ ಚಾತುರ್ಕ ಹುಮ್ ಮರ್ಫುತ್ರ ಮರಿದ ಸೇಲ್ಗಿ ಮತೆಂಗ್ ಪೀಖಿ ಲಾಕ್ಲಿಬು ಆಗಸ್ಟ್ಗೆ ತಾಂಗ್ ಅಹುಮ್ದಗಿ ರಾಜ್ಯಸಿದ ಅಮುಕ್ಕ ಅರುಣೋದಯ ಪ್ರಕಲ್ಪ ಹೌರಗನಿ ನಿಮಿತ್ ಅದುದ ರಾಜ್ಯಸಿಗೆ ಗಾಂವ್ ಪಂಚಾಯತ್ ಪುನಮಕ್ತ ಮರಿಲೈನಬ ಥೊರಂ ಸಿಂಧುನ ಕಾಣಬ ಫಂಗ್ಲಬ ಮ್ಯೂಯಿಸಿಂಗ್ಗೆ ಮಕ್ಕುತ್ತ ಅಹಾನ್ಬ ಇನ್ಸ್ಟಾಲ್ಮೆಂಟ್ಗೆ ಸೆನ್ಫಂ ಪೀಗನಿ ಮತಂ ಖರಗಿ ಒಯ್ನ ತಿಂಗ್ಲುಬ ಸೌಖತ್ ಥೊರಾಂಗ್ ಖರ ಮಥಂ ಥಾದಗೆ ಅಮುಖನ ಹೌರಗನಿ ಹಾಯ್ನ ಮುಖ್ಯಮಂತ್ರಿ ಡಾ ಹಿಮಂತ ಬಿಸ್ವ ಶರ್ಮಾನ ಸೋಷಿಯಲ್ ಮೀಡಿಯಾದ ಹಾಯ್ಕಿ ಮಸಿಗೆ ಮಹಿ ಒಯ್ನ ಮಹಿರೋಯ್ ಸಿಂಗ್ ಲೈರಿಕ್ ತಂಬಗಿ ಮಿಂಗ್ ಸನ್ಬ ಲೋಯರಗ ಆಗಸ್ಟ್ಗೆ ತಾಂಗ್ ತರುಕ್ತಗೆ ನಿಜುತ್ ಮೊಯ್ನ ಅಮಸುಂಗ್ ನಿಜುತ್ ಬಾಬು ಪ್ರಕಲ್ಪ ಹೌರಗನಿ ಮಥಂ ಥಾದಗೆ ಸರ್ಕಾರನ ಸಬ್ಸಿಡಿ ಪಿಬ ಚೆಂಗ್ ಹವಾಯ್ ಅಮಸುಂಗ್ ಚಿನಿ ಪಿಬ ಹೌರಗನಿ ಅಸೋಮ್ದ ಡಿಗ್ರಿ ಪಾಸ್ ತರೋ ಮಹಿರೋಯ್ ಸಿಂಗ್ ಲಾಕ್ಲಿವ ಸೆಪ್ಟೆಂಬರ್ ಥಾದಗಿ ಜೀವನ್ ಪ್ರೇರಣಾ ಪ್ರಕಲ್ಪಗೆ ಮಖಾದ ಖುದೋಂಗ್ ಸಾಬ ಕ್ಯಾ ಫಂಗ್ಲಗನಿ ಆಕಾಶವಾಣಿ ಸಿಲ್ಚರ್ ಹೌಜಿಕ್ ನಮಿದಾಂಗ್ ವಾರಂಗೆ ಪುಂಗ್ ಮಂಗಾಕ್ಕೆ ಮಿನಿಟ್ ಕುಂತ್ರ ಮಂಗಾ ತಾರಕದವರಿ ನಸಿಗೆ ವೆನದಿ ಮಣಿಪುರಿ ಥೊರಂ ಮತಾಂಗ್ ಅಸಿದ ಲೋಚನ ಜನವ ಯಾತ್ರ ನಿಜರಿ ಪೀನಬಿರಸಿ